0: ಸಮುದಾಯಗಳ ಸ್ವಸ್ಥ ಸಂಘಾಂಗು
1: ಸಹಕಾರಿ ಸ್ವಾಸ್ಥ್ಯ ಕಾರ್ಯದಲ್ಲಿ ವಿದ್ಯಾರ್ಥಿ ದೊರೆಯುವುದಾಗಿ ಸಾಧಿಸಿದೆ.